0: ಮತ ಕಿನೇನಪ್ಪಾಯಿ
1: ಅನುಕಭಕ್ತ ಬಂದಿತ ಕರ
0: ಚರಣ ಕಮಲ ಹೃದಯ ಸಿಮ್ರ
1: ಸದ್ವಲಯಿ ಸದ್ಗುರೇ ಅಪನೇ
0: ನಾನಕ ಜಿಸ್ ಪ್ರಸಾದ ಐಸಾ ಪ್ರಭ ಜಪನೇ
1: ಯೋ ಹರ ರಸ ಭಾವ ಜನ ಕೋಯ.